0: ಇದಾಗಿ ಹನಿಗೆ ಮೀಗ್ನು ತೀತಿಯಲ್ಲು ಲಲ್ಲು ಬಹೋ ಹಾದಾ ಗುರಿಗಿ ಹಗೆಯ ಕಮಲುಮೋ ಅಯ್ಯ ಹೆಗೆಯ ಗುರಿಗಿಯ ಈ ತರಹ ಕೈಲೇ ಅಬು ನೂ ಬೈಲೀದ ಮೂ ಅಬ್ಬುಯಿತಿ ಅಬ ಹಗಾಬು ನಿಲ್ಲೆ ರೇರು ಬೂಂಗಿಯು ಅಬ ಹರೇಸಿ ಬಿರುನಿ ಅಲ್ಲು ಬಹೋ ಅತಿ ಕಾತೆ ಬುಯಿತಿ ಹಾದಾಗಿಯ ಕೈಲೀಲ ನಾದಲ್ಲೇ ಈಚಿಗು ಬೈ ದಾರಾಂದಿ ಆಗು ಲ್ವಾಗು ಅಬ ಇಲ್ಲ ಅರುವೇ ಅಸಾ
1: ಅಬ ಲರಿಯಗು ಹೋ
0: ಬೇಬ ತಿಫುನಾಗಿ ಅಬ ಲಾಂಪುಲು ಲಿಚಿಗು ನು ತಾಬುಗೆ ಅಬ ಗಾಫು ಒ ತಾಬುಗೆ ಲಾಗಬಾನ ಉವಾ ಲಾಗು ದಾಬುಲ ಲಿಚಿಗು ಅಲು ಲರುವಂಗ ದಾಗದ ಮುನದ ಉವತಿ ಲುಬೈತಿ ನಿ ಕಾತಲೆ ರಾಮ ದಗ್ವಾತಿ ಲುಮ ಫುರ ಗ್ವಾಗದು ಬೈಲ ಉವ ಲಿಗಿಯ ನಿ ಕಾತಲೆ ಬೀದಿ ವತಿ ಲುಮ ಸುಬುದಿರುವ ಬೈಲ ಆಗರಿಗೆ ಇರುಗು ಬೈ ಲು ಹಗಾಂಬು ಅಗಾಂಬ ಹಮ
1: ಅನಿಯಗ ತಿಗಿಯೇ ಹೋಂ
0: ತೆನಿ ಹು ಮಾತಿ ಅಲು ಲೆ ಹಗಾಂಬು ಬೈ ಲದಗಲೆ ಆವತಿ ಹಮೀಸ್ ರಹಾಮು ಲವ್ ಬಗಿ ಹಮೀಸ್ ರಹೋವ ರುವರ ಯಲ್ಲಿಗಿಯ ಮೆ ಮುರು ಸೊಲ್ಲಾವು ಇತರಲಿಯ ಲುಬೈತಿ ಲೆಗಾ ಮತಿ ಲೀಚುಕು ಬಲ್ಲಾವು ಲು ಆಹಿತಿ ಲೆ ಮಾಮತಿ ಇವಿ ನಿ ಮುರು ಸೊಲ್ಲಲು ಮೊಬೈ ಲಗಿದರು ಬಲ್ವೈ
1: ಅರಿಯಗತಿಗಿಯ ಹೆಸೋಸ್
0: ಇತರಲಿಯ ಲರೋಯ್ ಹಬ್ಬುಂಗಿಯು ಕೆಲೆ ಹೆಸರದು ಬೈ ಲು ಆಬ ಉಗುರ ಲೆ ಅಬು ನುಬೈ ಲೀಲ ನಾ ದಲಿದ ಮು ಲಿಗಿಯ ಮೆ ಮೆಲ್ಲು ಅರುಮಗುಂಯುಲ್ಲ ಓ ಅಗಾಗು ದುವಂಯುಲ್ಲ ಆರ್ಯ ಬುಲಾಯಬೆ ಓ ವೇಯುವಗು ಯಬೆ ಬೌ ಮೇಮೆತಿ ನಾದ ಅನಿ ವೈರಿ ಲಿಗಿಯ ಗಮಲುಮು ಇಬೀದಿಯತಿ ಲು ಅಬು ನಗುತಿ ಈ ದಲಿಯಲ್ಲ ಲಸುಸಿರದು ಮೂವಗುವ ನಾರಿಗು ಅರಾಂದರತಿ ಫುರುಮಿಯ ಅಬ ಲಾಫರ್ದು ಇದಿಬು ಞೇಗೆ ಅಬ ಲೆಗೆಲೆವೆ ಹ ಞೇಗೆ ಅಬ ಲಬುಂಚು ಇಲವೆ ಲೌ ಇಲ ದಾತಿ ಲೆ ಫುನಾಲಿ ಲೀಲ ನಾದ ಅಬ ಲತೋ ಹೌ ನಿವ ಲದುಗ ಚಿಲುಹ ಲೀಲಾ ಲಿದ್ದಾನಿ ಲಲು ಬಹೋಂ
1: ಅರಿಯಗ ತಿಗಿಯ ಹೆಸೂಸ್
0: ಕಾಸಲ ನಿಗ ಬಿ ಲರುವ ಹ ಬುಂಗಿಯು ಓ ಕಹ ಮುಗ ಹಿಂಪ್ಲು ಗ ಯರ ಬಿ ವಯುಸುರು ಲು ವರುಫುದುನಿ ಇತರ ಲಿಯ ಕೈ ಅಬ ತಿಲ ಮೊಸುತಾ ಸಲೆ ಅಬು ನು ತಿಲಿದ ಮುವ ಲಿಗಿಯ ಅಬ ಲಿದಾಗ ಇಲ ಲೆ ನ್ಯೂರು ತಿ ಮಾ ಬೈ ಉಬೋಗು ಗಮ ಲುಮು ದಲೆ ಲಬು ನು ಅಬ ಲವೈರಿದು ಲಿಗಿಯ ವೈರಿ ತಿ ಮಾ ಬೈ ತಿದಾಗ ಸುಂ ಹಿದುರು ಗೈಗು ವಾ ತುತ್ತ ಲಿದ ಬೋ ಇಚಾರಿ ವೈ ನಮು ತಿ ಲಿಲಿಮು ದಾರಿ ಲು ಗ ಯರ ಲಾ ಹೆ ಮೇರಾಗು ದು ನೂರು ಲಾಬು ಗೆ ಲಮುಯು ಗ ಲೆ ಲಿಚಿಗು ಬೈ
1: ಇತರ ಲಿಯ ಹ ಲರುಫುದ ಹೆಸು ಸುಲೋಗು ಲರು ಹಿ ಹಬುಂಗಿಯು ಹೌ ಲವ್ ಸರಾಗು ಹೆಂಪುಲು ಲಿಬೆ ಲೆ ದರಿ ಲೆ ನಿ ಲುಮುತಿ ಗಯರ ಲಾ ಗುಫುರಂದ ಹಮ ಮರುಫುದ ಹಾತಿ ನಿ ಕತ ಹೌ ಲೋಗು ಲರು ಹಿ ಹಬುಂಗಿಯು ಮಯುಸುರುಗ ಹೆಂಪುಲು ಅಬ ಲಫುರ ಗೋಗದು ನಿ ಸು ಹೆಂಪುಲು ಹೌ ಲಾ ನಿ ದಿಸಿಪುಲುಗು ದಾ ಲೆ ಹಗಿಯರುಗು ಲಾ ಲೂಮ ವೇಯು ಮೇಮೆ ಲಿಗಿಯ ದಾ ಲೆ ಲಗುಯೆ ದುಬೈ ಅಬ ಲನಿಯಗು ಹೆಸುಸು ಹೌ ಲಾ ನಿ ದಿಸಿಪುಲುಗು
0: ಕೈಮೊ ಲೋ ಬಾಫುರುಗು ಲಗುನು
1: ಅಬಾತಿ ಹೀಗಿರು ನಿಯ ಸುಂಗ್ರಿಗೆ ಹಗಿಯ ಅಬ ಹನುಗುನಿ ಹೆಸುಸು ತೀದ ಉಗುನಿ ತೋ ಗಾದಾಂ ಬಲಿಯ ನೇಯ ನುಬುರಿಗಿಯೆ ಅಮು ಉಗುನಿ ಉವರ ಹಾಮ ಅಬ ಲಾಫುರಗು ಅಬ ಗರಬಲಿ ಹೇರೆತಿ ಅಬ ಲೆಬೆಲು ಹಾ ದು ನತೀದು ಉಗುನಿ ದರಿ ಲೂ ಎಬೆ ತಬುಯಿಂಚು ಲರುಮುಗುಯತಿ ಹೆಸುಸು ತಿಯು ನ ಉಗುನಿ ಬಲ್ಲಯು ತೋಗು ಅಬ ಇಚುಗು ಬಾರಿ ಅಬ ಹಗಗು ದಹನಿ ಅಬ ಹರಿಯಗು ಲು
2: ಮೈಸ್ತುರು ಮೆಬೆರೆಸೆ ಗುತ್ತು ಪುಸಲಾವ ದಿಬಿರ ಗುವಲ
1: ಅಬ ಲಾಸಾರು ಹೆಸೂಸು ಅಬ ಲದೈ ಹಲು ಗರಬಲಿ ಅಬ ಲರಿಯಗು ಲು ಲಗುನ್
0: ಮನಿಬ ದೆರೆಗೆ ದಗು ಅಬ
1: ಅಬ ಲಗಲು ಮದು ಗರಬಲಿ ಅಬ ದರಂಗಿ ಲಲ ಸುಂ ಕಾತೆ ಅಬ ತಿ ಲರಿಯಗು ಹೌ ಲಾನಿ ದಿಸಿಪು
0: ಕಾಸ ವಾಗು ಲುವೈರಿ ಬೈ ಹನುಫುದ ಕಾಸ ವಾಗು ಮಫಿಯೆ ಹುಬೈ
1: ಅಬ ಹೆರೆ ದೆರು ಲಾ ಓಂವೆ ಬು ಅನುಫುದೆ ಅಬ ಹಾಲುಗಿ ದಗು ಹಾಮಗು
2: ಕಾತೈ ಫುನಾಸಾಲೆ ಇಬಿ ನಿರ್ಬೈ ಗರಾಬಲಿ ಲುಮ ಬರಾನ ಅದುಗ ಹಮುತಿಲೆ ಲುಬೈ ಬೈ
3: ಸಾನ್ ಮಾರ್ಕೋಸ್ ಕಾಪಿತುಲೊ 5
1: ಅಬ ಹಚಿಲುರು ಲೌ ಬಾಫುರುಗು ಲಗುನು ಲಿದು ಫ್ಲಸು ಲೆಗಿರಿ ಬೈ ಗದಾರ ಲಾರಿ ಗಿಣರುಗು ಲಾಫ್ರಿದು ಹೆಸುಸು ತೀದಾಂಗೆ ಉಗುನಿ ಅಬ ಲಿಯಬು ಅಬ ಗುರಿಗಿಯ ಕವಗುತಿ ಅಬ ಸೀಫಿರಿ ಉರಿಪತಿ ಲುವಾಗು ಗುರಿಗಿಯ ಲಿಗಿಯ ಕಬು ಸಾಂದುಗೆ ಲಾಫ್ರಿದ ಲದುಗ ನಿ ಲಾಲಗ ನೋವ ಅನಿ ಉವತಿ ನಿ ಅಬಂಗ ಯರಾತಿ ಲಗಿರಗುನಿ ನಿ ಲೌ ಗ್ರಿಂಗ್ರಿ ಲೌ ಸುಂ ಗ್ರಗೊ ಅನ್ಯ ಹಮಾ ಲಿಲ್ಲಾ ಲುಗುದಿ ಲುಮ ಲುಹಬು ಲೌ ಗ್ರಿಂಗ್ರಿ ಸುಂ ಅದ ಲಾತು ಮುರಗುನಿ ಉವತಿ ನಿ ಅಬಂಗ ಯರಾತಿ ಲಗಲು ಮರುನಿ ಸುಂ ಅದ ಹ ಲೈಬುಗು ಆರ್ಯಬು ವೇಯುವಗು ಅಗುವರ ಹೇ ನ ಲೋಗು ಬುರಿ ಹುಬು ಲುಮ ಬುರಿ ಗಬು ಸಾಂದು ಇಬಾಗುವೆ ನ ಲಿಗಿಯ ಲುಂಗುವ ಲೌ ದಿಬು ದಾಲೆ ಲರಿ ಹಿ ಬಲಿ ಗ್ರಿಗಿಯ ಲಿಗಿಯ ಹೆಸು ಸುದಿ ಸೆಗಿಯ ಅಬ ಲೈಬಾಗು ಲುಬರು ಅಬ ಲಾಹುದುರಗು ಲಿಗಿಬುಗಿ aba laguara gun lun.
4: Kosta wagu bemetera wamo, Jesus lira bungyo lenyu timabe.
1: Ayumra guati na bun wagu liri bungyo, lun masufre gudun banin. Larinya guboy itara ladiga gumesele lan Jesus warinya galun.
0: Sifri uribat, igira bay gurigi ale.
1: Aba lali gudini Jesus.
0: Kabiri.
1: Aba lona bun larinya ga.
4: Le hiyo ninya, ladiga kibetio.
1: Aba hayumra gun sifri hagia lun Jesusu, lun mouna halani ya bau gudin lua iflasu ligi. Kaitinyayi nyanu luboy saragu buiruhu, aiga nyayi logu wibu. Aba hayumra gun sifri guribat nya hagia lun, harinya ga lun.
4: Ona bawahado buiruhu hara, rubu mawu luwe beliru hadon.
1: Aba tilitu gu Jesusu ima hon, aba hafri dun lua igrigi ligia, aba hebelurun hadon buiru. Yeye nuhawara biya milu buiru. Aba hagura gu buiru huhagi ya hongu aluegi ya wibu. Aba haburu ha barana hon. Aba hanyara tagu. Aba ati hanufute dagu ha aunigiru bali ya buiru huhagi. Aba haiba agu. Aba hudagwe le asusere dubai uburu gu luma ara. Aba hayabu ingwa grigi ya arihe ikala asusere dubai. Dan le hachiliru mboi le nyei lubai Jesusu. Aba harihi ni grigi ya le meha gawagu bai sifiri uribatia nyu linyu. Tau nyinginye la tahiragu, arayi daguali. Aba hanufute dagu. Hati arihu bali, aba habahu dagu nile asusere dubai lun grigi ya lebu gawagu bai sifiri uribatia luma hawagu tiburi hu on. Aba ati hayumura gulu Jesusu lun lafri dun lidange hagayu. Dan le ladi nubai Jesusu tito uguni. Aba la yumura gu wuguri lebuga kawagu bai sifiri uribatia lun lun lidi lun mahati Jesusu arinya ga regiti lun
0: bai babubi un hamun biduhin aba me babahu da guni sun lela dugu bai babure me bungi buagu lau lugu de me habu bun
1: aba lidi aba la gume serun aba da guni sun lela dugu bai Jesusu logo lida sun fulasu de kapolisi aba tawiri dun hanigi sungu bai dan le lagiri budube Jesusu tida uguni lo bafuru gugine duna aba hayabu igwa durubu nugrigia le nyinyi luboi aba le rede runye ilaru duna aba tiliabu yaba hadagen tabuti haligili sihuriyo giri tihail dan le larihi bali ugiri le Jesusu aba lahu duragun lubadu lugudi aba layumura gulun larinyaga
5: anu hinira utobe kemo bishiga buha butogo arigido go tamuga ani gabagiri tuguyeme
1: aba lidin Jesusu luma saragu hanya grigi ya afaluriti aba buriti hamuru daguni Jesusu hada anti saragu grigi ha nyenyu aba wuri sanditu dusu irumu tau lao lesen hajito utidagi sufri haru saragu hamagen surusiago ani vesitali sunle tumat marei dagunt gawon gwenaru gu ligia tisandu. Aba tagambu la dumure hon luagu Jesusu. Aba tiabwe la naga agen hada saragu grigi. Aba tagunru nu la dairagu. La diga tarinya gu tungwa rugu.
6: La urugu mehena guru nu la dairagu. La reita guba.
1: Lida ora ligia, aba lerederun lesen ahito utuei. Aba tasandira gu tungwa luagu areido gua ulan. Aba ti la sandirun Jesusu. Luago areita guago dalila grigi la ulubafu aba lagara ragu hawagu grigi ha la naga gien banya aba lali gida ha larinya
0: kaguru bitago na dorago
1: aba harinya gu lani disiplu gulu
7: ariya gu pinya te luki be grigi ya alba gu muru hanya la algu da hagi di kala aguru bwa
1: aba lariya gu Jesusu geye gu lao alu akala aguru bwa luago aba tiabu yuri tuguya adada garena lau anufudu subudi yun te ile asusere dubai tu aba tahu durogun ligibugin aba tarinya guni sun inaru nilun aba larinya gun Jesusu tu
0: nirau arida guadi buladuga bafie baiba lau daranglo arida gunyulida gie bisandi
1: nyengil Jesusu adimureha ligi hayabu inlubi egien wugiri lebuga nyumbu iboi augai logo tisandi lirau aba hariyangu lun tuguchi irahu tuguya
8: hilati abira igira ku bebe maestro lungu aguento
1: agamba lumuti Jesus sule harien kupe aba larien ku lungu ugiri ligi
0: manufu de daba afinya ruguba
1: mahati haudi ngamu luma luei digia fedru Santiago luma huan le la mule Santiago dan la chiluri mboi lubion ugiri ligia aba larihini chakagu ama gridia ha ayakumanya aguara aba lebeluru aba larien ku on
0: kasa wago harencha ayau aburi hukui ya itara mwe tuti ya irahuto tarumu garugunyi
1: aba hehere halao aba tilafu itagu dunia Jesusu sungu boi nyingi aba lanuguni tukuchi irahutu matukuchu hama haa nyundu banya luma aba lebeluru le nyingi tubai irahu aba larugu duni tuhabu aba lariyanguntu
0: talita kumi
1: mini lan lira bun nariyanga saraba leda oura ligia aba tasaru irahu tuguya aba taibugu wairi oharu duzi rumutawu aba tawairi du anigi grige hanyinba aba lichugu Jesusu dimure hereti hon lun mabahu dagu hamani nikau aba ginye lariyangu hon lun hichugu egini tun
3: San Marcos capítulo 6
1: Aba lidi Jesus unyenge, aba lagiribu do lagairu. Aba haudin lani disipulu luma. Da lachilu rubo ilueyo emera aguni. Aba larufu da han tida haligi disihuri. Saragun hanyi grigi ya agamboi, aba tawari du hanigi lau larufu da han. Aba harinyagun.
9: Alia funa san la frendere grigi le sun le? Kasan luwe relichua u le luagu bai. Ida liya sagayara lubai la dagu milagro? Saran fangai galle tireu Maria le? Libu ganya Santiago, Jose, Huda siluma Simon. Ani wama yanu ginya litun.
1: Aba hichugu mabauduni luagu. Aba lariyengu Jesusu hon.
0: Gunta tinha sungurigi lau aba profeta. Mama regali ligia lita gen hageira o haduhe la o tila na la haba.
1: Ligia lasi yanu bai la duga amu milagro nyei. Loid ge lichugun luha bu hawago biyaru sanditi. Aba la reida guagudani. Wairi tuti lanigi lau mafinye hama. Lari gen aba leibuguni lirahu nyiflaso arufu da haina. Aba launa ha hawago duu solani gu disipulu. Lun lagume serun ouna hanyan biyan biyan aba lichugu ubafu hon. Lugayara la hasaga hasifiri uribati. Ruti dimure hon lun manugu hama. Nikata logo haibugun loid ge badu. Maulumuti ginye hanugu ni feng ni sagu ni sensu. Lung geidi glan ha sabadu. Lung mabia matan ha simisi. Arinya gati ginye hon.
0: Namele hebelu rutidu aba muna pusura. Reide humanyi tida meme muna tuguya dari hafuri dun lida nge fulasu ligia. Ahun ti meresi lue huma lida aba fulasu. Mahagie me hagambunu. Kuri humanyi ginye. Aba me hafuri duni kaliki lue gen hukudi. Liseini me magunda ni hau lina na fulasu ligia. Igira humanya kei hadari lagu honwa, ninaru hau, lagu dame lala chilu na luwairu bungi lun lagusi lagu dunia sungu rigia, mawainu bai habai chunu wa Sodoma na hama Gomora na kei lila na fulasu le meresi biru mbalun.
1: Aba ati hafridu, aba hapuri chinga hongu rigia, lagu lunti la hasansiru ni nigaburi hausero. Saganti ya ginye saragu sifirigu uribati ya hawai grigia, hurugua hagia garaba hawagu saragu sanditi. Ama haraida guagadani. Kaiti agamba huwa lilubai logo Jesusu lida sunflasu. Aba gen la chiluru, larige rigun uruwe Herodesi, saragun hanya ariyanguti.
10: Saraya huwa le abatise bai lida geoweni, lige lueni bai lubafu.
1: Hibiri ariyanga.
9: Elia sileme ha profeta le.
1: Hibiri ariyanga.
11: Aba profeta kei habinatu.
1: Dans le lagambu bali Herodes sunle aba lariyangu.
10: Wa le meha na dira gdi bai chigle saraya lida ge oveni.
1: Le meha susere dubai au na hali meha Herodes adagri huwa. Aba lagra guni lao gringri frisurugun tadiga Herodias. Uri tuguya lani meha Felipe le la mule Herodes uirio. Aba lanugunu Herodes lumari. Aba meha lariyangu huwa lun Herodes.
10: Moulu muti bagamare dunu lumari bamule.
1: Aba leyere gudun huwa tun Herodias. Aba tabu serun tafaru ni hilagube. Gama lumu, siyantumuti la diga hanufu de tumeha erodesi luei. La diga aba la wuguri richagwati ani sandu ti huwa. Aba ti launi giruni, lausu da lan la gambu ni erodesi le la riyangube huwa. Aba le rederun ibidi uga lun gaba lan la diga. Agamba lumuti lau ugundani. Aba tadari luni erodesi tichansi, dale la gufli rumbo erodesi irun. Aba la dugun fedu hong kumadi matinya, ama habutin busu daraga, ama amu grigia, wail gutin ha galileva. Aba tebelu run tiro erodesi nyinhi, lubai fedu le. Aba tabinaha. Unda ti erodesi, ama sunha nyinbanya aiga luma, lau tabinaha irahu to. Aba la rinya guntun.
10: Amuri habai leba gusa runuma, nichukuku.
1: Rulumu tilereru untun logo lichukuku ilan furumye gweru gukatei, le tamuri ha luma tun. Ibi ni lan tamuri ha ni lamidan larui ha. Aba tafuri dun aba tarinya guni tun tungushu.
12: Kapasa namuri ha lum.
1: Aba tarinya gun tun.
6: Amuri habai lichukuku huan leba disay habai luma.
1: Aba tebelu nu irahu to furese lenye luboi uruwe aba tarinya gun lun.
12: Busena lu bichu unilichigu huwale abadi sehabai nu lida aba siyed gwele gwele.
1: Aba liru tagun uruwe isaragu. Kama lumu kairula li luboi lereru ani agamba gu anya amisro hoti unlu. Mahati lumu michu luboi la le tamuri habai luma tu. Furese furese aba launa ha uruwe aba sudara. Lau dimure ilu, lanigu ni lichigu huwa alu. Aba liki sudara ligia furisu ilu. Aba ladiru ni lichigu huwa. Aba lanigu ni lida aba asie. Aba lichugu ni tun irahu tuguya, aba tichugu ni tun tugucho. Dale hagambu bali lani huwa, aba hayabu ilu, hanigu ni lugubu, aba habununi. Itara linya longwe huwa. Larige, hagiri budun lani Jesus apostoligu lida agen hapurichi ha. Aba haundara guluma, aba habahu da guni sun le hadigu boi luma le harufu da haboi lun. Aba lariya gun Jesusu hon.
0: Igo ugo, keimu we mera wali da mafulasu le darangilati.
1: Lariya gu bali lira ladiga nyinyo nulan saragu grigia, hibiri nyundu, hibiri nyumbu. Dari lun madani la Jesusu hama lani disipulu ni lun eigi. Aba luboi ti houdin, tida aba ugune lidong aba fulasu magaira wati. Kama lumu saragu hanya hada ngeha aribali haudin asubu diriuti. Aba ati hajabu ingwa lida gesun lirangu miflasu aibu gaina. Aba hachilu iru lubara gen lachilu na Jesusu au lani disipu. Dale larairi umbe Jesusu tita ge uguni. Aba larihi luagu agora bahanyi ila saragu grigia aba hakute medagu lun. Ladiga itara hanya lan kaimundun hamu uniriti. Aba lagume serun arufu ta saragu kate ihun. Dale taru hali. Aba hayabu ilani disipulu aba harinya gungu.
11: Pari halitia, eni uo tiya agana uti elida flasule. Ouna habaya girigi halu koudi lido buri lirahi flasule ya rafabe ilu hagai hafeng. Adiga uwa tinikata ya lu peyi.
1: Aba, larinya gungu Jesusu.
0: Ruhu maigi ni hon.
1: Aba, harinya gungu.
8: Bayara tifunagi uo di agai hafeng hon. Você é uma terra muga, lebegue tinha sabe e o adague mano, luta ganha um feio no sul.
1: Larinha ga Jesus o rum.
0: Atrinhong é feio rum, rei barinho.
1: Dale harinha barum, aba harinha gum lum.
13: Sengu feio rama bia udru.
1: Aba lanhura do negri de sagadio. Aba hanhuru san san luma de mim san. Esse larinha gum rum. Aba la nigni Jesus o sangue feito luha burugubon. Ama bia udro ha aba la ribu cielo. Aba la tei yuni buingi utuago. Aba la guba chagunu. Larige aba la muru sohnu lu lichu gunu hon lani disipulu. Luha fare hanu hadan grigi agi. Fare ingo hama nyaginye bia udro hagi hadan sungube. Houtien sung hagi akimule. Larige aba habu incha gudun duzu faninye la utife feng. Luma udro igiragut. Sengu ya numilu ugurinya aigitinya baugu din hawaii urinya hama irahunyo. Abati ladina gudini ya Jesusu lani disipulugu. Tidon uguni lun hahinyorogu luba lun hachiluru Bethsaida. Sun ani halan ayoro go hongrigia. Dale nyudu hanya aban lidin logun wibu afri da lubuingyo. Dala gunye dube, lamida aruduna ugune au disciplo. Jesus uruga le buga labu go muaru. Abalarihi logo ere guha le la hulun ehenha la duga abarunyi la garabari. Dubala ruga abalidin Jesus un awagun aibugaina ngibu agutuna. Lasu gura yebe hao. Dan le harihi bali aibuga ligibu agutuna. Aba harita gun logo ufinyo la. Aba haguaragu. Laduga sunha gia hariha hamut. Aba hanusu de dagu. Aba ladimure ahon. Aba larinya.
0: Ganiku huma ei. Manute da huma. Aule.
1: Aba ladinu idun uguni hamu. Aba lagalu marungarabali. Aba tawairi du hanigi lao. Laduga uwa gile lan kufuranda hamani milagoro. Le latigu baita ufeni. Logo gabafu lan lu sunkate. Pererugu hanigi. Aba hanyoro guni duna, aba hachiluru ena sareti, aba hagurunu ugune laru duna. Kaili aube hareiragu, tidage ugune, itara asubu giruni lila fulasu, logo Jesusu la. Aba haiba agolido usun fulasu, arinyaga logo chiluha lila. Aba hagume serungrigia, anaha sanditinya, tida habarari le nyehi, lubai hagamba logo anihi la Jesusu nyehi. Suti fulasu nyehi lumuti lebelura, uburu yebe, liranu yebe fulasu, arabu yebe. Aba hicha hon sanditi ya umat. Aba hamuri ha, luma lungu ligirunia, lurugu hagurunu sanditi ya hagia, luagu taru ladagiragu. Suti ha aguru banya luagu araida guati.
3: San Marcos capítulo 7.
1: Aba hayabu in fariseu gu hama hada agi arufu da tiyan liluru du Moisesi. A nyubi banya Jerusalem agi logo Jesus. Aba harihi logo anyengi la hada agi disipulu gu magufu liru tiyan lao. Echu ni lelani na arumadu ni ligibu gen bungi. Hau tiyan machibu gu hama I hahap. Falaha muti fariseu gu hama hibiri huriu binadu hagaburi aguchagu lumuigi hama magufu liru gu hagia. Lao echu ni lelani na lachibu uhabu kai lubudu. Dale hayabu imagiru drugu gine, maigi banya machibu nga hamo I hahap. Anihi buri gine sarago luwiyari echu ni hafalaru, kaiburi lachibu ni oweru, saudiyoru, baulu, asie. Abati haligu duni fariseo guhama, arufu dhati uliluru du Moisesi hajia, Jesus, harinyaga lungu.
13: Kasa wago mafala habali mbani disikulu gubinadu hagabri waguchagu, heigi mboi lau nubie hahap.
1: Aba launa bunia, Jesus.
0: Linaru profeta Isaías talen larinho gobe huago logo biango ala higibu larinho hare grigi ha hayumaro rugunye hichi gai nebe seino aho tu haniki tise to noi mala te hau durago no la dega lenu gunye ha kuma di wuguri harufu da
14: aba larinha gun Jesus
0: igre homale lugoma di bungio lu hafala runi binadu hakabri binadu grigi la sibunu wa saudiero Vero luma kati libe ina lera. Maestro guginha buiti huguia. Igra humuti luguma di bungi luha falaru ni binadu higaburi. Anega ti meha Moisesi. Ineba hama abaguburi gubun. Le anaba gutinu laguburi gu hilala. Ainti huguia. Arinha gatun lagu gayara la larinha gu ama griga lo lugu sin otu lugu chon. Sinyati nedera gu nibu. Latiga son le numa bai. Arinha gadina lagu lula nishiku ni lu bungi. Luagu furumi aguare gu la le arinha guti itara. Mama le la lunti lidera gu niya laguburi gu. Lau lira, mebege gu da huma li luguma di bungi lu hafalaru ni binadu higaburi. Adiga hugu ya sarago kati libe ina lira.
1: Aba ya laguanu Jesusu hon, grigi ha nyimbanya, aba larinha gu hon.
0: Agamba humana, sun hugu ya, kufuana ta humana me. Uwa ti ni kate beluru ti lidon grigi lu la vieta gu duni ligibu gen bungi yo. Le afri du bai titange la niga grigi ya, ligi avieta da gu dubali ligibu gen bungi yo.
1: Dan le ligiru ni Jesus grigi hagia, aba le beluru munadun, aba haligu duni lani disiplu gu logu himplu le, aba larinha gu hon.
0: Uwa ti san kufuran da huma, Uwa ti san kufuran da humani, luago son lale e beluru bai bogu digien lidon grigi ya, si ala la via da guduni, ligibu gien bungi yo. La diga me belu ti tidon la nige, luraga irugun le belura, nyengi aba ya lafuridun lidan gien.
15: Laulira, larinya gunya logo haruma lansun aigini ligibu ge buingiu. Arinya gatiginye.
0: Anati le afri do belida ge gurigia, viye da gu da lumuti ligibu ge buingiu. Ladiga lida gya gurigia, otida gya hanigi lafri da lagubri samino, agabara hani, salufri, afara hani, iberu hani, igaduo, iere habuni, iyeni, maricharagula ibagari, gumugo, maraso lugo, anangu ni ungo, libido niga au, sumburi kate uribati le, tidange hanige gurige liabi, ligete avieta da gudubali.
15: Abalitu Jesusu nyenge lobo agun tiru luma sidon. Abalebele runti don aba muna, animabuse runti ebelun la subudiruni ni aba. Gama lumu sinyati, laramu dagu. Frese frese, aba tagambu, aba nguri luagu, tukuchu aba irahu, gawagu to aba sifiri uribati. Aba tiabui, aba tahudragun ligibuge Jesus. Uri tuguya, mama huriyo, siru Fenicia. Aba tamuri haluma Jesus lun la sagaruni sifiri uribati, le tuwei tiragu. Aba lariangu Jesus tun.
0: No tiene dragonía no muti ha huri furumia. Ma buidi utin, no tagida runo a fein hawe isanigo, no tichigo no hang only.
15: Aba tona buni, tariñak.
16: Aha nabureme. Gama lumo, ibini only. Ha, labu ge baña dabula, gayara tigine. Ay, giti da geti fe feinto. Haguabon isaniko.
15: Aba tilarinha gun Jesus utun.
0: Adimore hadi bubuidu. Kayara halibidi. Kureha sifiri uriba titi daginya birag.
15: Tan leta chini rumbay muna da. Aba tadari runu irahu gabanaru. Furi hali sifiri uriba titi dagi. Aba lafri do Jesus lobo ginye tiru. Aba lasigun sidon ginye. Luma lida ange buri fulasu lani na Decapolis. Aba lachidu nuluagu lagunu Galilea. Nyei hanuga aba nguguri magamba diti dagada galereru. Aba hamuri haluma lu lichugu ni luha buluagu lu laraida guagdu. Aba ladinyu Jesus nyei gien lau Hawaii gridu. Aba ladaru biya lirahu nyu luha bu larigiri gu. Aba lasu yaru. Aba lahuru duni nyei lau arure. Aba laringi siyalu. Aba laguaragun, aba lariño.
0: Efata.
15: Mini la lira, daraba. Aba ladararun larigari gumagamba di kiligia. Aba tangi chunyenye, un ladino rehabuido. Aba lariño con Jesús hulu, mabahuta con hamani, ni kaun. Tatma lariño con hulu, mabahuta con hamani, ligia tuma habahuta guni. Aba tiburi, tawayi con haniki sarago, aba hariño.
9: Adlita lumuti sumkati buido. Garilu, la gamba de dunia, magamba de tinha. Adimure gita lanya, marinha gita tinha.
3: San Marcos, capítulo 8.
15: Lida dan ligia, abai honda agu sarago grigia ani uati ni kata hama lun aigi. Aba lagoan Jesus hon lani disciplu gu, aba larinha gun hon.
0: Gudeme tinha grigia hanu. Ladega uru awe yu hau numa ya ani uwa li ni kata hama luhaigi. Ahanya nona haagu yugu meigi ga, ladaga ruba falalo hawago umada. Ladega anyahi hata agie, lise tinyenye lumuti hayabi.
15: Aba hauna bunilani disiplu gu harinye galu.
13: Ida lubati hega guduni waja alina fulasu mageira watile.
15: Aba lale gudunia Jesusu larinye gahon.
0: Atri yonfei huma.
15: Aba harinye gulu.
0: Sed.
15: Aba la nyura guduni ya grigi ya muarugu. Aba la nugunu sedu feintugu ya luhaburugu. Aba lichugu etengiru ni lugu ingiu. Aba la guba chagunu aba lichugu hon lani disipu. Aba hafari nganu hada ngrigi hagi. Nyenye nuginye fiyu harahunyu. Udru hama. Aba lichugu etengiru ni hawagu. Aba lafari nra guduni. Hauti ya sun hagi ya kimule. Bungi da hagi ya sedu fania tau ife ito igira gubong. Hawara nyanu gadru milu. Aba launa ni Jesusu aguyu. Aba ladi nutidu uguni hama lani disiplugu. Aba haudi uburugu dali manutu. Aba hayabu ifariseugu. Aba hagume serun asige ni haluma Jesusu. Lunti auchoguni. Aba hamuri ha lunu larufutu aba milaguru hon. Siyelugu. Aba lawaragu Jesusu weiri aba lariyagu.
0: casa wago hamuri ha gurugi lani na dale milagro ni naru ha lago maruhu tu bela milagro ho
15: aba ligiru ni Jesusu aba yaladi nutidu uguni aba lidi loba furugun lagun bule hamuti disiplu gu anugu aigini aba rugunyu ti feng hama ti na uguni aba leveri dunia Jesusu larinya gahon
0: Goni gi humati loi halebi ni fariseo goluma lilebi ni herodase.
15: Aba hariyagu disipulu gu adangwa.
17: Ladate manu gu ma fein, lariyagu bayitara.
15: Aba lasugu diruni Jesus haritagu, aba lariyagu hu.
0: Kawagu hariyagu lagu manu gu hama fein. Ua gali gufuna da huma, me fein huguya. Itra linha santidere hanigi. Marihi tun san lau hago, magamu tun san lau harige irugu. Marita gon hamali sa dale na fari habaron sengu fei hada sengu milu uguri atrinyon faninha tau ti fei habudo
15: aba harinha gu
13: dus
0: agi dale na fari habaron sedu fei hada gadero milu atrinyengi faninha bui habudo
15: aba harinha gu
13: sed
15: aba larinha gu hon
0: ua meme gilisa gu funa da roma
15: larinha Aba hachilu rubeti saidon. Aba laniguni wa aba marihi tilun Jesus. Aba la yumarugu lun lulagurun luagu. Aba lubaiti larigu dumi Jesus marihi tiligia. Aba laniguni baugu din loi flasu ligi. Aba lahuru dagu arire luagu lagu. Aba lichuguni luha bu luagu. Aba laligu dumi ahin gayara halilubai larihi. Aba larihi, aba lariengu.
13: Ariha numuche ugari. Gama lumo narihi ni akaitidi bubebe. Iba agwe.
15: Aba elitu ni Jesusu luhabu logu lagu aba larihi ngirigi elikia lau koniki. Aba larei dagu, aba larihi ni sunkate furam. Aba launa hani Jesusu agu yu harinyanga inalu.
0: Ebelu rabati ya uburu mo, marinya gumpei meluni aba nye.
15: Lari igie, aba liti Jesusu haulani disiplu gu nito mburi nirohi inflasu le geyegu bui lau uburu gu sesarea ne Filipu. Umada, Aba lalik dunia lani disipulu gu larinya gahong.
0: Kata nasa harinya gu gurege.
15: Aba hauna bu harinya ga lu.
13: Anyahin harinya gu tinya luagu kuan lale abadi say habai buguye. Hibi di harinya ga luagu profeta ban Eliasi. Anyahin gini harinya gu tinya luagu amula profeta buguye.
15: Aba larinya gu hong.
0: Anti huguye, kata nati lida harita gu.
15: Aba larinya gu fedru lu.
18: Buguye Kristu bai.
15: Aba telarinha com Jesus um pão, lumarinha com Ramani e Nicão. Aba lagume ser um Jesus o arufo da rajão, larinha.
0: Lonte na sofreram sarago, ao leu o guri garou o arugute. O iri bem riste com o guri, o iri guti ali da rafinha rurio me berece ninau. Itera lubaguinha, rouxeram nina rabuti com o padre com o rama arufo da tinha liluro do Moisés. Narinha arejão, lago na farua balahi lago bem, gama lumão. Nasa arubalida gen owe ni luagu luru wa weyu.
15: Furangu ti larinyagu nile hon. Aba ti lanugu ni feduru Jesus nyingi. Aba lagume serun adein halun. Aba lagara ragun Jesusu aba larinyi hawagu lani disipulugu. Aba lepe chuni feduru aba larinyagu ulungu.
0: Dise ba noi mafia. Buguya masami naruti bukaila sami narubungiyo. Basami narunkei ugarinya.
15: Aba ti laguaru Jesusu hon lani disipulugu hama hibir grigia. Luhayara fadun lu aba larinya gun hon
0: le busenti la fala runina bulia ile kate nyila barule ilugurwa falalana la duga le abusen rote le sefuru ni le bagare le feri di rubai a inti le e feri di rote le bagare ya ubo gun noige luma noige ugano lani na salba runi la salba rubai kagi e hula lu kurige la ganyi runi sun ubo le feri di rome luani uo teni kata lani na ubo le Le gayara ti lichigu ni gurigia luagu tesefron luani. Le anigo ti busiga no nuagu luma luagu nereron hagibu gen gurigia muara tia aniga figu tia ha. Na nigo baginya busiga no lao au le uguri garo wergete dame le niabi sielu gen lao luweiri gu nugu chi hao angeli gu ha sandu banyan.
3: San Marcos capítulo 9
15: Ariña gatiginye Jesusu hon.
0: Ninaran hao. La guanyahin la hata ge haya banya gwento. Maungi banya dari harihni la chilurun la ruwa inha bungi lau ubafu.
15: Sisi we yulari gien, aba lanugni Jesusu Fedru Santiago luma huan loga aba wibu inyuti. aba lamu ya dagu lari hinye agibuki aba tamiri dun ladagu wairi titi haru dari lun uwa hama agrige ubowogo kayara ti hachibun gamisa lun taharu dun ita aba harihini Elias luma Moisesi ayanu haluma Jesus aba larinya gufeduru lun Jesusu
11: maestro lida dan avanhala ya adiga ama irwa di basen aba bu aba lu Moisesi aba lu Elias
15: Larinha gubali lira ladiga hanufu de discípulo go ani bidia tilu federu kala larinha gubai aba larari rundure lenyi haboi aba ladura guhao aba lagambunu aba umala lilida geduro iligia le arinha gubai
19: ani hani le hisi e koine adiga humui ne lumboi be
15: lida ora ligia da le harihi bai geyegu unyi marihi hanya amu unyi loidige Jesus Dan le arai rei na hama loege wibu, aba lere dun Jesusu hawagu luun, mabahu dagun hama ni le haribui ni ka un darime saraa li lidange uweni. Ligia le wuguri garahu wuguti. Ligia harai dubali kata ile hadangwa, alugu daguro gutinya hama guwa, kata inlafuna asa arubai lidange uweni. Aba te halugu duni Jesusu harinya galuun.
13: Kasa wagu harinya garufu da hatinya liluru du Moisesi lwagu lunti laliabin Elias ifurumie lubaragi Eliabin le Kristu bai?
15: Aba launa bunia larinya ga hon.
0: Inaru ni le harinya gubi lwagu Elias ibalan nyubi ifurumie anilaranse rubila sun kate kagi ya tarinya gubi lereru bungyo nwagu awle uguri garu warguti. Arinya gatu lagu nasufri rubala sarago animabahu duwa badina la. Narinya hane hon lwagu nyubi halila Elias Aba hadugu nigrige sunle habusen robe lao, kei tarinya gu nilereru bungi luago itara luba la susero dun lo.
15: Lari gien, aba hagiribu dun le nyengi habai hibiri disiplu gu, aba harihi saragu grige geyegu hao. Nyenye nuginye arufu da hatinye liluru du Moisesi, asike ne hama. Dale harihi bali Jesusu, aba tawegi dun hanigi lao harihi ninyengi. Aba haiba agun abusura lu. Aba tilalugu duninya larinya gahon.
0: Kawagu hasige ni hahama.
15: Aba lona bu, aba hada gen hanyibu. Aba larinya gu.
5: Maestro, miha nero na nugu ibu. Ani haba sifri uribati luagu, mereru ngutala. Nye lumuti lari gede sifri uribati ligia, lahu churu ni mua rugu. Aba lafuri ha hakoto limu lugi. Aba lakuri ha lari, ladebi ludinyati itara. Amuri ahad na hama bane disipulu gu, lu hasagro ni sifri uribati leluai, siya hamuti.
15: Aba lona bu Jesusu, aba larinya gu.
0: Gurigi mafia na ditin. Atri bai sa da lu nerederu ni huma. Ida me lagumu cha mafia ni lehi da bai. Baru huma irahu ligia nyahu.
15: Aba hanugu ni lu. Da le larinyi bali sifri uribati ligia Jesusu. Aba lowe haguduni irahu ligia. Aba leikuwa tumuwa rugu. Aba lagara baha. Aba lafri ha hakuto ligimu lugugi. Aba lalugu dini Jesusu luguchi. Aba larinya gu lu.
0: Atiri dan lau itara.
15: Aba larinya gu luguchi.
5: Luma genyiro gili. Gibel waya su lahu churu ni sifri uribati lige watu rugu o duno rugu la ebe lu lafaru ni hilagu bai. Ahe lubai ti anihe lubai ti gayara lubai batugu sumu kate. Udeme wa mabu itara go bawa.
15: Aba larinya gu Jesusu lu.
0: Kawagu barinya ga ahin gayara lubai. Sum kate gayara te lulen afinyo bai.
15: Aba lagua ragun lukuchi irahu ligi.
5: Afinye tina. Yedra gobana lutima lagon undun afinye.
15: Dale larinyi be Jesusu logo. Fresa timaha lila hakibe dungrigia. Aba leden halu sifri uribati ligia. Aba larinya gu.
0: Sifri magamba diti. Marinya gati. Aninya gati nabundu bafuridon. Igre be irahu le animebelu radigi aba lidon.
15: Aba lagua ragun sifri. Aba elowe hakuduni irahu ligia. Aba lafridu. Aba lerederu irahu ligia kama hilali. Saragu hanya aria kutia logu hilala. Aba lari kutuni Jesusu loe gen lupabu. Aba linyuro guni, aba lararamu. Aba tilebeluru Jesusu munadon. Aba hali kutuni lani disiplu gu, danle habu waraga anyaluma, aba harinya gulu.
14: Kasa uwagu sinya wabali sifri uribati ligia sagara.
15: Aba larinya gun, on.
0: Lugundu libe sifri le. Lauru gini furia igi luma yundaru ni lubungyo gayara la lafurito.
15: Dale houdi nyingi aba hasuguru Galilea gini.
14: Mabusa ruti ti Jesusu lun la subdirunua halia en la la dega la rufu de la hon lani discípulo. Ariña ge na ligia luago le dere geruba la ligia le vuguri garo wargiti. Haha burugo vuguri ya uribati ani hafaru baila hilago bai. Aba mela lasarun lidage oveni luago lurua veyo.
15: Uati gufranda hamani le la niña gubuihon ani hanufu de tinya lun haligudani. Aba hachilurun uburugun kafar na umu munada aba laligudani ya Jesus.
0: Kasa buga uwago hadimure hadaibuga ina huma.
15: Aba herederu maninyu ladiga adimure hena hanya buga umada logo kala hadage wiri kutimawe. Aba tilanyuru Jesusu aba laguaru hon duusu gubai disipulu gulubadu aba larinyegu hon.
0: Le abusa eno tiligia la furumi yeti lunti agomo hon nila hadan songubai ani lunginye le servidu hon songubai.
15: Aba lanugun aba irahu aba lichuguni hamidangu. Aba lanuguni luha burugu aba laniyagun hon.
0: Gurugia le resibi ruti aba irahu kele lida niri resibi lumutina ani mamarugine au le resibir resibi lumuti ginye nunguchi le ona habalina.
15: Aba laniyagun huwa lun.
13: Maestro, arihati wa aba uguri asaga hati sifiri guuribatinya lida biri. Kei mama la wamanyi aba weberi diruni lun madigun digia lani.
15: Aba laniya gun Jesus.
0: Meveri dire homai. La dugu watini aba le dugu ti milagro li dan niri lu la dimre ha uriba nuago. Le mama bay wagani wama gienyen. Nienare hau. La gufurume gwarga na le ishi guti ama veri duna hon li dan niri la dugu lani gu huma Kristo le bihu ba afaye ruaha ubuiti. Furume gwarga le afigon guduti aba hada gen ha iseri ginyaba nya li dan hafinya nuago. Buiti mati hamuga lun la gurunu wa barana hon lau aba ome budubu lea muli gulei guranyu luagu ligina sigu lau ladugu ni kate ilira. Abu lafigo guta buha bu guanargu, buiti mati hamuga lun bibu guni ladiga buiti mati hamuga bidin siye lun laurugu aba uhabu sigu lau hamuga badarun lau biyangu bai buha bu mafi yogati nyelubai mawe hama heveru haigi balin hagu bu hilanya menye kushadiligi ya watu. Abu gine lafigo guta bugudi guanargu, buiti mati hamuga gine lu bibu guni ladiga buiti mati hamuga bebelurun sienlu lau aba ugudi siga lau badarun mafi wati lau biangu bai bugudi. Lenye lubi mwwe hama hevero menye gucha diligia watu. Abu ginye lafigo guda bago buiti mati lu basagaruni ladiga buiti mati hamuga bebelurun lidon larua in habungi lau aba agu siga lau hamuga badarun mafi wati lau biangu bai bago lenye lubi mwwe hama hevero menye gucha diligia watu. Ladiga hoshua basungu lau watu gemeti. Buiti salu, gamalumu ahileferi dira lubaswa kabagi huu huu la. Memegera la lubaiti salu hida gayara lamu gahagano lida darangilo humogu.
3: San Marcos capítulo 10.
15: Aba lafri du Jesusu, kafarna umu gine, aba lidi lobo agun judea luma luagun obo le nyingi lube la boche veju libidi duna horda. Aba ya hondara gugrigi ya le nyingi lube. Aba ya larufu da hahon kanya haligabri. Aba ti hayabu hada ange fariseugu logun Jesusu aluga ouchaguni lao haligudini ahe mariba lubo ilu iligira gungugiri tumalumari. Aba larinya gu Jesusu hon.
0: Kameha gya larinya gu bai Moisesi hon.
15: Aba harinya gu lu.
17: Arinya gati Moisesi logu gayara lati chugunu wa gara dalani na igira guni tumari.
15: Aba larinya gu Jesusu hon.
0: Lichi kumbali Moisesi kumadi lira hon laduga tidere hanigi. Ahi meha dan le ladungu bali bungi son kate, uguri tuma uri ladaganya. Lige ligru bai lubai uguri lugu chi tuma lugu chun lulaganoni wa tuma lumari. Aba meherederon kei aba anagugurigia. Mama anya lubai ti biyama, aba anaganya. Lige amon lubai lafari inaguni uguri le laundoro bai bungi.
15: Dan le muna da hama, aba ya haligu dini disiplu gu lo kate ile. Aba larinya gu Jesusu hon.
0: Le igri tulumari, aba lagamari doamo, lagabara hanyon. Ahi gine tigiro uri tumari, aba tagamari doamo, tagabara hanyen gine.
15: Aba hana hagrigi ya irahu nyo lu Jesusu, lu laguru hawagu. Aba hagume sirun disipulu gu adenga hon, ha ana habalini. Dan le larihini Jesusu magunda atilawa, aba larinya gu hon.
0: Igre Roma lon hayabi iranhinyo numon. Mamahara Roma, la dega haitara manya ke iranhinyo, hagi ya lila na banya alaroen habungio. Ninarun hao, luago lela marufu nuti abba igaburi unabuguti keisi abba irahu, sinyabi lebelurun lidon laroen habungio.
15: Aba lanuguni alaruna rugu, aba labinirunia lau lichuguni luha buhawagu. Dale la sigiru bali Jesusu luweyesu, aba liabi abba wuguri eiba gwe na lubaru, aba lahu drogun ligibuge, aba lalugudini larinya galun.
10: Maestro buit, kasa kati buit lube na duguni luni bihni bagari magumu chalit.
15: Aba larinya gun Jesusu lun.
0: Kawagu barinya ganu buit, aba rivinyo buit, ungiyo. Subudi tigumati bu, magabara haba, mafar haba, miero haba, madimri haba iye ni luago ni aba, meye da banya gurigia, inebe hama bagubri ubu.
15: Aba larinya gu uguri ligi.
10: Maestro, gufulit na lao sun le luma genyiro gidina.
15: Aba larinya gu ni Jesusu, lao isi ni, aba larinya gu lu.
0: Aba kati mege bay lumba dugani, bayba, alura bay sun le bumu bay, Aba me bichu ni lebegi hongu demetiyo. Aba me bibini irisi ni siel. Lari gien biabi me. Aba me bafala runina.
15: Dale lagambu bali uguri ligye kata ile. Aba liru damu. Aba lidi lao iru ni la duga gibeti buga lirisi. Aba larihi Jesusu hawagu unsungu boy. Aba larinya gu hon lani disipulu.
0: La nare me san lene gu hebelu nun risi te lidon la ruwe habongi.
15: Aba tawiri duhaniki disipulu gu lao le larinya gu boy. Aba ya larinya gun hon.
0: Nirahin, lene gu sa le belu runu lidon la ruwe habongi. Mene gu timati lun aba kamaye lun lasugun lidage luhuyun aba agusa sugu lau le belu run aba risiti lidon la ruwe habongi.
15: Da hagambu bali kata ile, aba tawairi dunti mahanigi, aba haluk dagun hamago.
17: Kaba tia salva.
15: Aba ti larinya gu niya Jesusu, larinya gun hon.
0: Sinyati ya salva run gurigi hongo. Ahi bungiyo, gaera ti la salbaru niya ladiga uwa ti ni kata lansinyo bungiyo.
15: Aba ti larinya gun feduru.
18: Babureme, wakia igira wa malte sun meha levama bailu wa falaru nibu.
15: Aba larinya gun Jesus.
0: Ni naru hau, lagu furmi warga lale igru tu loba, o la muleno, o libuganyano, o lituno, o luguchi, o lugucho, o liranginyo, o lufula su nuegye o luegye la ugano le lani na salbaru ni. Le resi biruba san weya su sugu la uguen to lidan ubole. Muna, amulenu, ibuganyanu, itunu, uguchuru, isanigu, lumafulasu lau sun leiba honiwa, resibi ligie me ibagari magumu chaditi sielo. Saragu hanyi hafurumi etinya banya uguen to, agia bagumu honi, ane saragu hanyi hagumu honi banya, agia bafurumi etinya.
15: Luagu nyanu ima luun Jerusalem, Jesusu haba haba alani disiplu gu, lau nyanu tuweri anigi, ani hibiri grige haa falaru balinya, lau nyanu anufudu. Aba yeti ladinyuru, Jesusu au lani duusu disiplu gu, awe hibiri grige, aba lagume serun arinya gaile lumba ila susere du lum, aba larinya gun hon.
0: Ke lau bai harihei, wamuderi nyalun Jerusalem, Lenyemba lubai nedere geruwa au le uguri geruwa rukuti. Hon habuti gu hafadiri un huri yu luma hon aruda atinya li lurudu Moisesi. Ha luba nye hasia doru nina lun nome. Aba mehedere geru nina hon ha mama banyi huri yu lun hehera han nao. Ha bai chubadina, asu era gubadina, aba me hafaru nina hilagu bai. Lagu me luru aveju, aba me nasarun lida gen oveni.
15: Aba ti hayabu in Santiago luma hua, Alirangu nyusebe deo, aba harinya gulun Jesus.
13: Maestro, busenti walumba digun aba fulese iwon.
15: Aba tilarinya gun hon.
0: Kagi habusen rube luna digun ni hon.
15: Aba harinya gun lun.
13: Lun dame la barueha lausun buweirigun. Lun banyura guduniwa aba luegin bombere, aba luegin bubona.
15: Aba larinya gun Jesus hon.
0: Ibite ti hon kalan hamuri habay. Gaera bifu nage hatu ni unie ngifi tele lube natu ni. Odi habati se iron lau ibadisi ili lube inibihi ni.
15: Aba haunabun harinyag.
13: Gaera wabai.
15: Aba larinyag unhon.
0: Lonti hatu ni unie ngifi tele lube natu ni. Badisi wahugia me lau badisi ili lube inibihi ni. ahe luha nyuro aba luege nowere aba luege nubona mama au lumbe nishiguni lichigu bahon ha ubaba ya laransere bongeo
15: na lehagambu bali hahibiri disi disipulugu aba haganyi duluma Santiago labu huwa aba laguwa runghesusu hon sunkubwe lubadun aba lariyegun hon
0: kehasobu dirun haguma diha banya hada ha mama banya huriyo aruhu da watin hongu wakama hamuga haburi ya lila na fulasi ligie hati uina mubanya hada aruhu da hamuti habafu ahin hida mama luba leabunsa yaritu luweiri gula hida lunti le seribi dunia hibiri furumi ya wari gu hida agie le abunsa yaritu luligie bala furumi ya te lunti idamu ni la hon hibiri itara kei mama la niyabia au le uguri garawari guti luna seribi duni wa niyabia luna seribi dun luma lun nishiguni ni bagari lebegi me hasal barun sarago gurigi
15: abati hachilurun heriko dale afridaina la hesusu lida ge flasu ligi hao lani disipulu go ama sarago gurigi ya ni nyaba marihi tigiriti bari timeo lire timeo nyu laru uma amuria dale lagambu boy logo jarafa lila hesusu le nasaretina aba lagume seru marihi tiligi ya aguara lariya
20: Hesusu, ledega wago Davidi, gudeme nabu.
15: Saragu hanya adain hatian lun, lun lama nicho. Ligia tuma lagu aragu.
20: Ledega wago David, gudeme nabu.
15: Aba larara magun Hesusu, aba lariyangu.
0: Wahuma lun, lun liyabi no.
15: Aba haguaru lun marihin tiligia, aba hariyangu lun.
17: Rage bagurasu, saraba, lagu hanya bu.
15: Aba la chiru nulido aba la chubaru aba la yara fatunu Jesus aba la ligdini Jesus la riña galun
0: ka babu sarube na dugo bon
15: aba lo no bu marihi tiligia la riña
20: moisturu agu yo guagu de boi narihi no
15: aba la riña gun Jesus lu
0: ka yara te bidi ari de guadi bu la duga finya di bu noago
15: le dan ora ligia aba ga yara la larihi marihi tiligi Aba lidi larigi Jesus.
3: San Marcos, capítulo 11.
15: Dale yarafanya lubo ilun Jerusalén. Aba hachilirun ligibuge flasubori le beti fahe, luma betani. Le una bube libidi wibu olivu. Aba larinya gu Jesus hon bia hadange lani disipulu gu.
0: Eba lidi lirere aldo le wagibuginye bay. Tamele hachilirun nye. Adari ruba aba burigu guranyu le mawari rungi li ni aba weyasu. Afara gadeime, aba mehanugu ni nyahon. Ahon aligudu wakala wago hadugi ile, haria game lwagu buse lani Jesusu. Lwagu lagu jugudubi lan furesa.
15: Aba haudi, aba hadari runi burigu ligia guranyu lubadu aba mbena, bau gudi luwe umu. Aba hafara gaduni. Aba harinyagun, hadage hanyi banya umadarugu hon.
21: Ka hadigu bai, ka me hafara gadai burigule.
15: Aba hauna bunia kai larinya gu Jesusu hon. Aba higiru ni alu haudin lao. Aba hanugu ni burigu lun Jesusu. Aba hichugu nu hadai logu burigu ligi. Aba lawairu ni Jesusu. Saragu hanya atuleru tu hadai umadarugu. Hibiri, aba hachu hantilimu wewe, aba hachaka hani logu uma luba lasigun Jesusu ligi bogu gini. Ha ubaru banya hama ha arigi banya, Aba hagume serum aguara.
21: Weri guni lu bungiu. Biniwa ti wagiri le nyimbi bi li daliri wabure me bungiu. Biniwa ti aruwe hene le nyimbi bi le lubo itra la keisi meha laruwe ha waguchi Davidi. Weri guni lu bungiu li dalinyo aga isielu.
15: Lari gine, aba le belurun Jesusu Jerusalem. Belulikira templu rugun. Lari gine, lari hini Jesusu sunkate. Aba lidi Betanion ha uduusu disipulu gu. Ladiga taru halilan. Laruga, dan le hafuri dumbo Betania gye, aba la lama chun Jesus. Dise gye, aba harihi aba titibu igu gabanat. Aba lidi ariha ahi gini tubay. Kama lumo, kubana rigunye ladari ratuago, ladiga, mama gililan lidani ta gini tu. Aba tilariya gu Jesus utun titibu igu ligi.
0: Ma gini da digi aba.
15: Aba hagambu ni lani disipulu. Dambaiti hachilurun Jerusalem, abalebelurun Jesusu templurugun. aba labuga gumi ha lugu habanya hama ha aganyi habanya nyi aba lagara bahani hadabula ha asansi habanya sinsu hungriya